0: ಕೇಂದ್ರದ ಸಹಕಾರ ಕೊಟ್ಟಿದ್ದಕ್ಕೆ ರಿಪ್ಲೈ ಬಂದಿದೆ. ಕೇಂದ್ರ ಸರ್ಕಾರ ಅದು ರಿಪ್ಲೈ ಕೊಟ್ಟಿರೋದು ಪಾರ್ಲಿಮೆಂಟ್ ನಲ್ಲಿ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಡಿಪಿಆರ್ ಅನ್ನು ಸಬ್ಮಿಟ್ ಮಾಡಬೇಕಲ್ಲ, ಆ ಡಿಪಿಆರ್ ಅನ್ನ ಅವರು ಪರಿಷ್ಕೃತ ಡಿಪಿಆರ್ ಅನ್ನ ಅದನ್ನ ಅವರು ಸಬ್ಮಿಟ್ ಮಾಡಲಿ, ವಿಲ್ ಕೋಆಪರೇಟ್. ಇದರ ಜೊತೆಗೆ ಇನ್ನೊಂದು ಸಂಗತಿ ನಾವು ಹೇಳಿದ್ದೇವೆ ಅವರಿಗೆ, ನೀವು ತಮಿಳುನಾಡಿನ ಜೊತೆಗೂ ಏನ್ ನೀವು ಕರೆದಿದ್ದೀರಿ ಅದನ್ನ ಮಾತುಕತೆ ಮಾಡಿರಿ. ಯಾಕಂದ್ರೆ ನೀವು ನಾವೇನು ಇದನ್ನ ಯಾಕಂದ್ರೆ ಯಾವುದೇ ಪಾರ್ಟಿ ಪಾರ್ಟಿ ವರ್ಸಸ್ ಅಲ್ಲ ಇದು. ಆದ್ರೆ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ನಾವು ರಾಜ್ಯ ಸರ್ಕಾರದಿಂದ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ, ನೀವು ಅವ್ರ ಜೊತೆಗೂ ಮಾತಾಡ್ರಿ ಅಂತ ಹೇಳಿದೀವಿ ನಾವು. ಯಾವ ಸಜೆಸ್ಟೆಡ್ ಅವರಿಲ್ಲ ಅವ್ರು ಬರ್ತಾ ಇದಾರೆ ಅಂತ ಅವರೇ ಹೇಳಿದ್ರು, ನೀವು ಮಾತುಕತೆ ಮಾಡಿ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ರಿ, ಇಲ್ಲ ನೀವು ಪರಿಷ್ಕೃತ ಡಿಪಿಆರ್ ಕಳಿಸ್ರಿ, ನಾವು ಎಲ್ಲಾ ರೀತಿಯಿಂದ ನಿಮ್ಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು.
1: So that's the central government there clearing the air over all the questions of what will happen with regards to the construction of the Mekedatu dam. You've got comments coming in from the Karnataka government that now the in parliament the clarity has come, the Tamil Nadu's consent is not required. Remember, this came in after you had PMK seeking clarity, Anbumani Ramadas actually seeking clarity in parliament on exactly whether the central government is for Tamil Nadu's consultation on Mekedatu. And so on that, the Union Minister of State for Jal Shakti highlighted that no, Karnataka doesn't need to consult Tamil Nadu for going ahead and constructing the Mekedatu dam. This is what sent off alarm bells ringing in Tamil Nadu, which is constantly maintained that for the construction of this dam, Karnataka cannot go ahead and do it without consulting Tamil Nadu and also ensuring that all other steps are in place, whether it's from the Supreme Court, whether it's on the Water Tribunal front or several others. But with Karnataka constantly making these claims that they're going to go ahead and construct this dam, that they're going to go ahead and do it without seeking any consultation with Tamil Nadu, it's got everyone concerned, and this right here could be a huge test for Chief Minister Vijay.